ಹಸಿ ಬದನ್ ರೇಷಮ್ ಹಸಿ ಮುಖುಡ ಚಮನ್ ಕಂಗಾಲ ಹೈ ಸಾರೆ ಹಸಿ ಬಸ್ ಏಕ್ ತುಮಿ ರಖತೀ ಹೋ ಧನ ಲುಟನೆ ಕಾ ಡರ್ ಹೈ ಘಬರಾಯಿ ಹೋ ಲುಟನೆ ಕಾ ಡರ್ ಹೈ ಘಬರಾಯಿ ಹೋ ಚಿಂತಿ ಸಿ ಶರ್ಮಾಯಿ.